ಆಗಿ ಬಿಡುಗು ಅಲ್ಲೂರಿ. ಯಬಡು ನಾನಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಚುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಪಾನಿಸಲುಗ ಮಮ್ಮು ನೆಂಚಿ ಕಣ್ಣುಲೊಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲೆಬಡಿಕೆ ವಚ್ಚರ, ಬಡುಕು ಜೀವುಲು ಬಗ್ಗು ಮಂಟೆ ಹುಡುಕು ನೆತ್ತರು ಉಪ್ಪನೈತೆ, ಆ ಚಂದ್ರ ನಿಪ್ಪುಲ ದಂಡ ಗೊಡ್ಡನಿ ಪನ್ನು ಗಡತದಿ ಸುಡರ